ಪ್ಯಾರಿ ಬಾಯಿ ಮೀರ ಮನವಿ ಹಾರಿ ಮದನ ಮೋಹನ ಮುರಳಿ ಜಾರಿ ಕೃಷ್ಣ ಜೈ ಕೃಷ್ಣ ಜೈ ರಾಮ ಕೃಷ್ಣ ಜೈ ರಾಧಾ ಕೃಷ್ಣ ಜೈ ಬಾಲ ಕೃಷ್ಣ ಕೃಷ್ಣ ಕೃಷ್ಣ

ಸಾಧಕ ಕಾಕಿ ರಾಮನ ಭಕ್ತ ಜನರ ಜೀವನ ಜನ ಭೇತ ರಾಮನ ಭಕ್ತ ಜನರ ಜೀವನ ಜನ ಭೇತ ರಾಮನ